ಮಜ್ಜನ ಹರಸರೆ ಸಾವ್ ಕೇಳಬೇಕು ನಾಸು ಮನ ಹರ್ಸದಾ ಮಜ್ಜನ ಗೋವಿಂದ ಸಜ್ಜನ ದುಃಖ ಅಂಧೇರಾ ನಾಸೇ ಜನ್ಮ ಮರಣ ನಾ ಹೋಯ ತಿನ್ ಕೋ ಕಟ್ಟೇ ಜಮ ಕೇ ಫಾಸೇ

ಅಮೀನ ತೇರಾ ನಾಮ ಹೈ ಅದಾರಾ ಅರ್ಹಾವ್ ಕರೀಮಾ ರಹೀಮಾ ಅಲ್ಲಾ ತೂ ಗನಿ ಹಾಜರಾ ಹಜೂರ ದರ ಪೇಶ ತೂ ಮನಿ ದರಿಯಾವ ತೂ ದೇಹಂದ ತೂ ಬಿಶಿಯಾರ ತೂ ತನಿ ದೇಹ ಲೇಹ ಏಕ ತೂ ದಿಗರ ಕೋ ನಹಿ ತೂ ದಾನಾ ತೂ ಬೀನಾ ಮೈ ವಿಚಾರ ಕ್ಯಾ ಕರೀ ನಾಮೇ ಚೇ ಸ್ವಾಮೀ ಬಗಸಂದ ತೂ ಹರಿ ಹಲ್ಲೇ ಯಾರಾ ಖುಶಖಬರೀ ಬಾಲ ಬಲ ಜಾವ ಹೋ ಬಲ ಬಲ ಜಾವ ನೀಕಿ ತೇರಿ ಬೇಗಾರೀ ಆಲೇ ತೇರಾ ನಾವ ಅರ್ಹಾವ ಪೂಜಾ ಆಮತ ಪೂಜಾ ರವತೀ ಪೂಜಾ ಮೇ ರವಿ ದ್ವಾರಕಾ ನಗರೀ ರಾಸ ಬಗೋಯಿ ಖೂಬ ತೇರಿ ಪಗರೀ

ಚಂಡಾರ ಅಜ್ಞಾನನ ಸೂಜ್ಯ ಮಹಾಗುಬಾರ ಪ್ರತ ವ್ಯಾಪ್ತ ಜರಕ್ಕೆವಾರ ಜಾಣ್ಣ ಪೈಗೆ ಪ್ರವ್ದರಬಾರ ಆಸ ಅಂದೇಶ ಬಂದ ಪರಾನ್ನ ಮೈಲ್ನ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧಕ ವಸ ಕರ ದೀನ್ನ ಹಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನಪ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರಭ ತೋರಿ ಕರೋ ಬೇನತಿ ಸಂತನ ಪಾಸೆ ಮೇಲಯೋ ನಾನಕ ಅರ್ದಾಸೆ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತೃಪ್ತೇ ಪೂರಾ ಪಾಯ ಅರ್ಹಾಓ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓ ಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋಹ ಅಗನ ಸೋಗ ಸಾಗರ ಕಾರ ಕಿರಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾ ನಾಥ ಭಗತ ಪರಾಯಣ ಅರ್ಹಾವ ಅನಾಥಾ ನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲ ರಮ ಗುಣ ಕಟ್ಟಿಗೆ ಜಮ ಜಲ ಅಮೃತ ನಾಮ ರಸ ನಿತ ಜಾಪೆ ರೋಗ ರೂಪ ಮಾಯಾ ನಾ ವ್ಯಾಪೆ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ತೇ